ಹಣ ಉಡಿ ಮಾರದಕ್ಕ ಹುಣಸಲ್ಲ ಧರ ಪಕ್ಕಲ್ ಅವ ದೂರ ತೋಡು ನಕ್ಕ ಗಮ ತತ್ತಿಳ ಪೈಕ ಬೊಲ ಬಜರಂಗ ಚಿಕ್ಕಮಾಲ್ ಹಮಾಲ್ ಹಮಾಲ್ ಹಮಾಲ್ ಹಮಾಲ್ ಹಮಾಲ್ ಹಮಾಲ್ ದೂರ ಸದ ವಾಟಕರ ಸಮ